0: ಇನ್ನ ಅಂದ್ರೆ ಫೆರ್ ನನ್ನೂಲ್ಲ ಅಂದ್ರೆ ಅದು ಇದು ನಂಬೋದಾರು ಅಂದ್ರೆ ಅದು ಹೋಗ್ಬೋದು ಮಂಜ ಮಲೇರಿಯಾ ಆಗ್ಬೋದು ಅವ್ರು ಚಿಕ್ಕನ್ಗಿನ್ನ ಡೆಂಗ್ಯೂ ಫೀವರ್ ಬೋದು ಕಂಟಿನ್ಯೂಸ್ ಪ್ರಯ ಅಂದ್ರೆ ಇದು ಮನೆ ಅವರು ಬಹು ಜೋರ್ಸೆ ಹೆಟ್ಟು ಹೆಕ್ಕಾದ್ಬಿಟ್ಟು ನುಂಜೋದು ಜಾಯಿಂಟ್ ಗುಟ್ಟಿದ ಪೇನ್ ಮನೋದು ಪ್ರಾಯ ಮನೆ ಹಡೋ ಭಂಗ ಅದನ್ನು ಪೂರ ಅದನ್ನು ಹೆಡ್ಡು ಹೆಕ್ಕ ಪೂರ ನುಂಜೋದು ಇದ್ಕೊಂಡು ಮನೆ ಪೂರ ಹೊಚ್ಚಲ್ಬೋದು ಪೂರ
1: ಚಿಡ್ರಾಕನ
0: ಲೆಕ್ಕ ಲಗ್ಗೋದು ಯಾವಂದ್ರೆ ಡೆಂಗ್ಯೂ ಅವರು ಚಿಕ್ಕನ್ ಗಿನಿ ಅದು ಅರು ಅಂಟ ಡೆಂಗ್ಯೂಗೆ ಸಿಮ್ಟಮ್ ಆತಲಿ ಮೇದೂ ಜನ ಪಂಡ್ರು ಹೆಸು ಬನ್ನಾರ ಪ್ಲೇಟ್ಲೆಟ್ ಕೌಂಟ್ ಬನ್ನಾರ ಲಾಲ್ ಹೆಸು ಉಂಟ ಆತಲಿ ಪಂಡ್ರು ಹೆಸು ಉಂಟ ಬನ್ನಾರ ಪಂಡ್ರು ಹೆಸು ಪ್ಲೇಟ್ಲೆಟ್ ಬನ್ನಾರ ತ ಆಬೋದು ಕೊಂಬ್ರಿ ಕೈದು ಮಾತ್ರ ಅದು ಕೊಂಬ್ರಿಕು ನೆದರ್ ಮನೋದು ಬ್ಲೀಡಿಂಗ್ ಮನ್ನಾಗಿ ಚಾನ್ಸ್ ಆತಲಿ ತ ಪ್ಲೇಟ್ಲೆಟ್ ಬೋದು ಎಂದರ್ಕ ರಕ್ತ ಜಮಾಟ ಗಿಲಗನ್ ಸಹಜ ಕಮ್ಮಿ ಅದು ಕೊಂಬ್ರಿ ಕೈದು ಬಾಕೆನ್ ಹೆಸು ಬೋದು ಮನೆ ಜಮಾಟ ಮಾ ಬಂದಿ ಬ್ಲೀಡಿಂಗ್ ಗುಟ್ಟಿ ಠುಣಿಂತಿ ಹಣ್ಣುಂತಿ ಹಣ್ಣು ಗುಟ್ಟಿದ್ ಲಾಲ್ ಮನೋಕೋದು ಅವ್ರಿಗೆ ಚಾನ್ಸ್ ರೀ ತ ಹೋಗ್ಬೋದು ಮೇನ್ ಡಿಫರೆನ್ಸ್ ಮಲೇರಿಯಾ ಡೆಂಗ್ಯೂ ಅದು ಚಿಕನ್ ಗುನಿಯಾಗಿ ಚಿಕನ್ ಗುನಿಯಾನು ಅದಕ್ಕೆ ಬ್ಲೀಡಿಂಗ್ ಪ್ರಾಬ್ಲಮ್ ಮನಕ್ಕಿಂತ ಹೆಡ್ ಬೇಕಾದ ಬಹುತ ನುಜಿ
1: ನುಜಿ ತ ಈ ಪ್ರಕಾರ ಜೊತೆ ಬಿಮಾರಿ ಜೊತೆ ಮಂಜ ಹೇಳಿ ಇದನ್ನು ಭೋಲ್ ಮನಾಗಿಲ್ಲ ಕನೆಕ್ಕನೆ ಕಮ್ಮನ ಕಥ
0: ಎಕ್ತ ಅಂಟ ಸಿಮ್ಟೊಮೆಟಿಕ್ ಪೆಹಲ ತ ಜೊತೆ ಮಂಜಾಗಿರೋದು ಬಾಕೇನ್ ನಮ್ಮ ಅದರ್ ಮೊಹತ್ ಇದ್ರ ಪ್ಯಾರಾಸಿಟಮಲ್ ನಾಣಿಗೆ ಲಗನ್ ಮೊಹತ್ ಫಿರ್ ಮಲೇರಿಯಾಗೆ ಲಗನ್ ಕ್ಲೋರೋಕಿನ್ ಕ ಅಟಿಸುನೆಟ್ ಟ್ಯಾಬ್ಲೆಟ್ ಜನ ಹಾಕ್ರಲ್ಲಿ ಸಫಾ ಹಾಸ್ಪಿಟಲ್ನು ಗೌರ್ಮೆಂಟ್ ಹಾಸ್ಪಿಟಲ್ನು ಹಾಕ್ರಲ್ಲಿ ತ ಅದನ್ನು ಮೊಹತ್ ಅವರು ಡೆಂಗ್ಯೂ ಫೀವರ್ಗೆ ಲಗನ್ ಫಿರ್ ಪಂಡ್ರು ಹೆಸು ಹಿ ಚಢಾವನಾರ್ ಅದು ಬಾಕಿ ಸಿಮ್ಟೊಮೆಟಿಕ್ ಜಹಾ ಜನ ಆಂಟಿಬಯೋಟಿಕ್ ಚೋರ್ ಕ ಮನ್ ಲಾಣಿ ಗಿಲಗನ್ ಪ್ಯಾರಾಸಿಟಮಲ್ ಚೋರ್ ಅದನ್ನು ಮಾ ಮನ್ನಾಗಿ ಲಗನ್ ಎಂದರೆ ಕಾಮ ಮಾ ಮನ್ನಾಗಿ
1: ಲಗನ್ ಇಸ್ ಬೆಟರ್ ದೆನ್ ಕ್ಯೂರ್ ಬುಲಿಕ್ರಿ ಇದ್ದ ಎಂತಕ್ರಿ ತಮೆ ಈ ಪ್ರಕಾರ ಬಿಮಾರಿ ಮಾ ಮನೋ ತಮೆ ಅಲಾರ್ ಗುಟ್ಟಿ ಎಕ್ಕನಕ್ರಿ ತಮ್ಮ
0: ನಾ ಎಂದರೆ ಸತರ್ಕ ಯೋತ್ಕ ಜನ ಪೈರಿ ಬಾಕೇನ್ ಕ ಬಿಡಕ್ ನಾ ಬಾಕೇನ್ ತಿಕೆ ಅಡಪಂತ ಬಾಲಿ ಗುಟ್ಟಿನ ಬೋಂದ್ ಕಾಮತರ ಇಯೋ ಜನತಾಗಿ ಮಸಾ ಗುಟ್ಟಿ ಮಾ ಕೊರೋದಿಲ್ಲ
1: ಅಚ್ಚಾ
0: ಅವರು ಬಿಡೊಕ್ಕನಾಗೆ ಗುಟ್ಟಿ ಜನ ನಲ್ಕು ಜೊತೆ ಬಾಹರಿ ಒಕ್ಕಲ್ ದಾತ್ ಕೇಂದ್ರೆ ಫುಲ್ ಶರ್ಟ್ ಹತ್ತೋ ತರುಕೋದ್ಕ ಫುಲ್ ಪ್ಯಾಂಟ್ ಪೂರ ಹತ್ತೋ ಜನ ಹಾಫ್ ಪ್ಯಾಂಟ್ ಅವರು ಜೊತೆ ಖಾಲಿ ಮೇದು ನೋಕೋರ್ಬೇಕಿನ ಬಗ್ಗೆ ಪಾರ್ಮೋದು ತಹುದಾನ್ ಗುಟ್ಟಿ ಇರೋದು ಅವರು ಅಕ್ಕಪಕ್ಕ ಜತ್ಕಿ ಹತ್ತಲಿ ಜನ ಮೇನ್ ಹಂಚಕ್ಕೆ ಅಮ್ಮ ಗುಟ್ಟಿ ಜನ ರೈ ಕೈದು ಜಾಂಬ್ರಿಯಾರು ಕೈದು ಜನತಾಗಿ ಟೈರ್ ಖಾತ್ರ ಕಿಚಿ ಕಸಂಡ ಭಂಗ ಬಲ್ಟಿ ಖಾತ್ರ ಕಿಚಿ ಖುರಿ ಗಿನ ಖಾತ್ರ ಕಿಚಿ ಇನ್ನೂ ಗುಟ್ಟಿ ಅಮ್ಮದ ರೈ ಕೈದು ನಲ್ಲೋ ನೋಡ್ದು ಮಾ ಸೈಡ್ನು ಹತ್ತಲಿ ಸಫಾ ಮಾ ಕಾಮಲ್ದ ಬಗ್ಗೆ ನಾನು ಮೊಸಾಗಿ ಹುಟ್ಟಿದ ಬಗ್ಗೆ ವಿಸ್ತಾರ ಕಾಮಿದ್ ಹೋಗ್ಬೋದು ಗುಟ್ಟಿ ಸಫಾಯೋದ್ ಅವ್ರು ಅಸಫ್ ಜತ್ಕಿ ಕಚರ ಗುಟ್ಟಿನ್ ಸಾಫ್ ಸುತ್ರ ಕಾಮೋದ್ ಅವ್ರು ಮಹಾ ಚೂತನಾ ಬಗ್ಗೆನ್ ಮೊಸಾರಿ ಜನತಾಲೆ ಬಿ ಲಗಾಬರು ಅಂದ್ರು ಸೆ ಮೊಸಾ ಎಥರ ಚಹಿ ಮಾತ್ರ ಕಿಂದು ಮೊಸಾರಿ ಲಗಾಬರು ಅಂದ್ರನಾದ್ ಬನೇದ್ ಸ್ಪೀಕರ್ ಅಂದ್ರು ಅವ್ರು ಫೇರ್ ಮೊಸಾ ಡೆಮಾಗಿ ನಾನೆಲ್ಲ ಇಲೆಕ್ಟ್ರಿಬಲ್ ಹಾಕ್ರಲ್ಲಿ ಬ್ಯಾಡ್ಮಿಂಟನ್ ರ್ಯಾಕೆಟ್ ಅದನ್ನು ಈ ಯಾಕತ್ರ ಹೋತ ಅತಿ ಜೊತೆ ಒಂಟ ಜೋಡೆ ಮೊಸಾರಿ ಎಲ್ಲ ಖರ್ಚಾಗಿರತ್ತೆ ಅದನ್ನು ನಮ್ಮ ಡೆಮಾಂಗೋತ ಅವರು ಕಿಚಿ ಕ್ರೀಮ್ ಹಾಕ್ರಿ ಮೊಸಾ ಅತಿ ಪ್ರಿವೆನ್ಷನ್ಗೆ ಲಗನ್ ಮೊಸಾ ಕ್ರೀಮ್ ಲಗಾಬಂಗೋತ್ ಮೇದನು ಜೊತೆ ಕಾನಾಯಿ ನತಲಿ ಬಿಡೋಕನಾಕಿನ್ ಯಾಕೆ ನಾ ಮೊಸಾ ಕ್ರೀಮ್ ಲಗಾಬೋತಾರು ನಲ್ಕು ಕೋತ್ ಕಿಂಬಾ ಮೊಸಾ ಬೊತ್ತಿ ಹಿ ಲಗಾಬಂಗೋತ್ ಅರು ಒಂಟ ಬಿಮಾರಿ ಮಜಾ ನಾ ಮಚ್ಚಿಗೆ ಲಗನ್
1: ತಿಂಗ್ಳಿಗೆ ಲಗನ್
0: ತಿಂಗ್ಳಿಗೆ ಲಗನ್ ತ ತಿಂಗ್ಳಿ ದೆಂದರೆ ಕಾಮೋದ್ ಒನ್ನ ಮೊಹನಾನು ಜೊತೆ ಖುಲಾ ರೋದ್ ಯಾಕೆ ನಾನು ಒಕ್ಕೋದ್ ತ ಅದು ಒಕ್ಕೋದಾರು ಜನ್ ಅದೆಂದ್ರಕನ್ ಬಾಹರಿ ಮೈಲಾ ನೋಕ್ಕಿರೋದು ಏಕಾಸನ್ ಲೆಟ್ರಿನ್ ನೋಕ್ಕಿರೋ ಕಚರಾ ನೋಕ್ಕಿರೋದು ತಾ ಹೆಡ್ಡುನು ತಂಗ ಅಂದ್ರೋದು ಬಿಮಾರಿ ಬನ್ ಫೆರ್ ಖಾದ್ಯನ್ನು ಒಕ್ಕೋದು ನಾ ಅನ್ನ ಮೋಹನ ಜೊತೆ ಖುಲಾ ಇರೋದು ಅನ್ನು ಒಕ್ಕೋದು ಬಾಕೆನ್ ಫೆರ್ ಅದನ್ನ ಜೊತೆ ನಮ್ಮ ಅನೋದು ಮೊಹದ್ ಬಾಕೆನ್ ಬಿಮಾರಿ ಬಂದು ನಮ್ಮ ಕೂಲುಗೆ ಬರೋದಾರು ಝಡಾ ಬಂತಿ ಹುಡ ಬಿಮಾರಿ ಗುಟ್ಟಿದ್ ಬನೋದು ತ ಹುದನ್ ಅವರು ಜೊಂಡಿಸಿ ಉಂಟ ಮನೀದ್ ತಿಂಗ್ಳಿಗೆ ಲಗನ್
1: ಓಹೋ
0: ತ ಹುಜನ್ ಖಾದ್ಯ ಪೇಜನ್ನು ಅನ್ನಿ ಮನೀದ್ ತ ಹುದನ್ ಅಸ್ಕೆ ಬಚ್ಚಾಬೋದು ನಮ್ಮ ತಿಂಗ್ಳಿ ಜಿಂದ ಸಾಫ್ ಸುತರಾ ಮೇಲೆ ಇಯೋತ್ ಅವರು ಗರಂ ಗರಂ ಅನ್ನ ಮೊಹನ ಗುಟ್ಟಿನ ಠಂಡಾ ಮಾ ಮುನ್ನಾಗತ್ತ ಠಂಡಾನು ಬಗ್ಗೆ ಅಟ್ಗೆ ಒಕ್ಕಿದ್ ತ ಗರಂ ಗರಂ ಜಂತ ಅನ್ನೋದು ಮೊಹತ್ತಾರು ಸಫಾ ಚಿನ್ನಿಸ್ಬೋನ್ ಢಾಪೋತಾರು ಇಯೋತ್
1: ಠಿಕ್ ಠಿಕ್ ಠಿಕ್
0: ಖುಲಾ ಮಾಯಿನಾಕತ್ತದ ಜತ್ಕಿ ಬಿಲ್ಲಿ ಢಾಪಾರು ಇಯಾಗೆ ಚೇಷ್ಟಾ ಕಾಮೋದು ಅಲ್ಲೆ
1: ಈ ಪ್ರಕಾರ
0: ತಿಂಗಳಿಗೆ ಲಗನ್ ಪ್ರಿವೆನ್ಷನ್
1: ಕಾಮಾಗೋದು ಅಲ್ಲೆ ಅರುಂಡ ಕಥ ನಿಮ್ ಜನ ತೆಂಗಾಲ್ಕಾರ ಟಿಗೆ ಆಗಲಿನ್ ಜಿ ಅಮ್ಮುಗೆ ಲಗನ್ ಹಿ ಬಿಮಾರಿ ಮನಿ ಉಲಿಗ್ರಿ ತೆಂಕಾರ ಅಮ್ಮು ಮಲ್ಲ ಹಿತ ನಮ್ಮ ಮಾಲ್ ಚಾಲ
0: ಅಮ್ಮುಗೆ ಲಗನ್
1: ಇದು ಅಮ್ಮುಗೆ ಲಗನ್ ಕನ್ ಬಿಮಾರಿ ಮನಿ
0: ಅಮ್ಮುಗೆ ಲಗನ್ ನಮ್ಮ ಮೇನ್ ಮನಲಿ ಇದು ಹೆಪಟೈಟಿಸ್ ಎ ಆರ್ ಇ ಅವರು ಉಂಟ ಮನಾಲಿ ಟೈಫಾಯ್ಡ್ ಬನ್ನಾರ
1: ಅಚ್ಚಾ
0: ಟೈಫಾಯ್ಡ್ ಜ್ವರ ಜನ ಬನ್ನಾರ ಜನ
1: ಲೆಕ್ಕನೆ ಮನಿ ಅದ
0: ಆ ಟೈಫಾಯ್ಡ್ ಜ್ವರದಿ ಹೋದಂಟ ಜೀವಾಣು ಬಾಹಕ ತ ಅಮ್ಮೂನು ಜನ್ ಮೈಲಾ ಅಮ್ಮು ಮಂಜಾತ್ಕ ಮೈಲಾ ಖಾದ್ಯನು ಜನ್ ರೈದ್ ಆ ಹಿಸಾಬ್ನು ಬರೀದ ಅಮ್ಮು ಥ್ರೂನು ಹೆಪಟೈಟಿಸ್ ಎ ಇದು ಅಮ್ಮು ಹಿಸಾಬ್ನು ಬರೀದ ಅಮ್ಮುನು ಮಿಸ್ರಿದಾರು ಜನ್ ಜೊತೆ ಮೈಲಾ ಅಮ್ಮು ರೋದ್ ಡ್ರೇನ್ ಗುಟ್ಟಿನ ಕಸನು ಜನ್ ಪೈಪ್ ನಮ್ಮ ಸಪ್ಲೈ ಆತಲಿ ಇದು ಜೊತೆ ಮೈಲಾ ಹಾಂ ಲೆಟ್ರಿನ್ ಪೈಪ್ ಗುಟ್ಟಿ ದಿಯಾಜ್ಗೊಂಡು ಕೋದ್ ಬಗ್ಗೆ ನೆಕಾಸನ್ ಇದು ಭಂಕಾರೋದ್ ಪೈಪ್ನು ತಾ ಅಮ್ಮುನು ಮಿಸ್ರೋಕೋದ ಜೀವಾಣುದಾರು ಬರೋದು ನಮ್ಮ ಕೂಲುಗೆ ತೊಂಡ ಮೋಹನನು ಅಮ್ಮು ಜನ ಹಪ್ಪಲ್ದ ಮೈಲಾ ಅಮ್ಮದ್ ಅವ್ರನ್ನು ಬರೀದ್ ತಾ ಹುದಾನೆಸ್ಕೆ ಕಾಮೋತ್ ನಮ್ಮ ಅಮ್ಮು ಗುಟ್ಟಿನ ಜೊತೆ ನಮ್ಮ ಫುಟಾಬೋತಾರು ಜೊತೆ ಹಪ್ಪೋತ್ ಫುಟಾಬೋತಾರು ಢಾಪೋತಾರು ಇಯೋತ್ ಕಿಂಬಾ ಇನ್ನನ್ನೆಲ್ಲ ಫಿಲ್ಟರ್ ಹಿ ಹಾಕ್ರಲ್ಲಿ ಜನ ಅಕ್ವಾಗಾರ್ಡ್ ಹಾಕ್ರಲ್ಲಿ ತ ಅದನ್ನು ಫಿಲ್ಟರ್ ಕಾಮೋತಾರು ಹಪ್ಪೋತಲ್ಲ ಹಿ ବିମାରୀ ଗୁଠିନ୍ତି ବାଛରାମ
1: ହେଲେ କଥା ମାନ ଯେ ନାମ ସଫା ମାନେ ସାଫ ସୁତୁରାର ଆମ